ಮೀಸಗ ಜಟಾಜೂಟ ಮುನು ಚಿರಮುನ ಮೆರೆಯಗ ಮಾರದುದು ತಂಬುರ ಮೀಸ ಜಟಾಜೂಟ ಮುನು ಚಿರಮುನ ಮೆರೆಯಗ ಮಾರದುದು ತಂಬುರ ಮೀಸ ಜಟಾಜೂಟ ಮುನು ಚಿರಮುನ ಮೆರೆಯ ಪಿಶೂಲಂಬುದಾತಿ ಪುತುಬರುಡು ತದಿಂ ತದಿಂ ಕದು ಕಹಿತ ಕಯನುಸು ಪಿಶೂಲಂಬುದಾತಿ ಪುತುಬರುಡು ತದಿಂ ತದಿಂ ಕದು ಕಹಿ

ಸಾಯಿ ಮಾಟ ಬಂಗಾರು ಬಾಟ. ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.